ಸುಜನ ಹೋ ಸಂಸಲ್ಠವ ನಾರದ ಭಕ್ತಿ ಸೂತ್ರ ಅಭಿಮಾನದಂ ಭಾದಿಕಂ ತ್ಯಾಜ್ಯಂ ಯಾ ಸಂದರ್ಭದಲ್ಲಿ ಅಧಿಕ ವಿವೇಚನ ಸ ಶ್ರೀ ಸಂತ ಜ್ಞಾನೇಶ್ವರ ಮೌಲಿನ ಅಭಿಮಾನ ಆಣಿ ದಂಭ ಅಸಲೇಲ್ಯ ಪುರುಷಾಚ ಲಕ್ಷಣ ಸಂಗಿತಲೇಲ ಆಹೆ. ಮೌಲಿ ಮಂಟೆ